0: ಆಕಾಶವಾಣಿ ಹೈದರಾಬಾದ್ ಕೇಂದ್ರ ಮಧ್ಯಮ ತರಂಗ 406.5 ಮೀಟರ್ಗಳು 738 ಕಿಲೋಹರ್ಟ್ಸ್ಗಳಲ್ಲಿ ಹಾಗೂ ನ್ಯೂಸ್ ಆನ್ ಎಐಆರ್ ಈ ಆಪ್ನಲ್ಲಿ ಕೇಳುವಿರಿ. ಕನ್ನಡ ಕಸ್ತೂರಿ. ಮಂಗಳವಾರದ ಸುಮಧುರ ಕನ್ನಡ ಕಸ್ತೂರಿ ಸಂಚಿಕೆಗೆ ಆತ್ಮೀಯ ಸ್ವಾಗತ. ಪರಿಮಳ ಜೋಶಿಯ ಪ್ರೀತಿಯ ನಮಸ್ಕಾರಗಳು. ಬನ್ನಿ ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ಕೇಳೋಣ ಕವಿತಾ ವಾಚನ. ಕಾವ್ಯಧಾರೆ ಈ ಶೀರ್ಷಿಕೆ ಅಡಿಯಲ್ಲಿ ಸ್ವರಚಿತ ಕವಿತಾ ವಾಚನ ಕೇಳುತ್ತೀರಿ ಶ್ರೀಮತಿ ಸುಮತಿ ನಿರಂಜನ್ ರಾವ್ ಇವರಿಂದ. ಕೇಳಿ ಸ್ವರಚಿತ ಕವಿತಾ ವಾಚನ.
1: ಎಲ್ಲಾ ಕನ್ನಡ ಕೇಳುಗರಿಗೆ ಪ್ರೀತಿಯ ನಮಸ್ಕಾರ. ಇಂದು ನನ್ನ ಕೆಲವು ಕವಿತೆಗಳನ್ನು ನಿಮ್ಮ ಮುಂದೆ ಓದ್ತಾ ಇದ್ದೀನಿ. ಮೊದಲ ಕವನ ಶಿವಗೆ ಸಲ್ಲುವ ಹೂವು. ಈ ಕವನ ಬರೆದಿದ್ದು ಹೇಗೆ ಅಂತ ಹೇಳಿದ್ರೆ, ತುಂಬಾ ಹಿಂದೆ ಚಂದಮಾಮದಲ್ಲೋ ಬಾಲಮಿತ್ರದಲ್ಲೋ ನಾನೊಂದು ಕತೆ ಓದಿದ್ದೆ. ಅಂದ್ರೆ ವಿದ್ಯೆಯ ಮಹತ್ವದ ಬಗ್ಗೆ. ರೂಪ ಗುಣ ಯೌವನ ಸಂಪತ್ತು ಎಲ್ಲ ಇದ್ರೂ ವಿದ್ಯೆ ಒಂದಿಲ್ಲದಿದ್ರೆ ದೇವರ

ಶಿವಗೆ ಸಲ್ಲುವ ಹೂವು. ಒಂದಾನೊಂದು ಕಾಲ ಅದು. ಇದ್ದನೊಬ್ಬ ಘನವಿದ್ವಾಂಸನು. ಅವನ ಗುರುಕುಲದಲ್ಲಿ ನೂರಾರು ಸ್ನಾತಕರು. ಅವನಿಗೊಬ್ಬನೇ ಮಗನು. ಸುಂದರಾಂಗನು ಅವನು. ದೃಢಕಾಯನು, ಈಜುವನು, ಹಾರುವನು, ಓಟದಲ್ಲಿ ಮೊದಲಿಗನು. ವಿದ್ಯೆಯಲ್ಲಿ ಮಾತ್ರ ಪೆದ್ದ ಶಿಖಾಮಣಿಯು. ಸೀಳಿದರೂ ನಾಲಿಗೆ ಬಾರದೆರಡಕ್ಷರವು. ಶುದ್ಧ ಶುಂಠನು ಅವನು, ಉಂಡಾಡಿಗುಂಡನು. ವಿದ್ಯೆಯಲ್ಲಿ ಮಾತ್ರ ಪೆದ್ದ ಶಿಖಾಮಣಿಯು. ಸೀಳಿದರೂ ನಾಲಿಗೆ ಬಾರದೆರಡಕ್ಷರವು. ಶುದ್ಧ ಶುಂಠನು ಅವನು, ಉಂಡಾಡಿಗುಂಡನು. ಮಾಡಿದರೆ ಮದುವೆ ಸರಿಹೋಗುವನೆಂದರು ಜಾತಕವ ನೋಡಿದ ಪುಟ್ಟಾಜೋಯಿಸರು. ಮಾಡಿದರೆ ಮದುವೆ ಸರಿಹೋಗುವನೆಂದರು ಜಾತಕವ ನೋಡಿದ ಪುಟ್ಟಾಜೋಯಿಸರು. ಪಕ್ಕದೂರಿನ ಕವಿ ಶಿರೋಮಣಿಯ ಪುತ್ರಿ ಸುಂದರಿ, ಸುಶೀಲೆ, ಸಕಲ ಕಲಾವಲ್ಲಭೆಯು. ಕೂಡುವುದು ಗುಣಗಳು ಮೂವತ್ತಾರು. ಚಿರಕಾಲ ಬಾಳುವರು ಸಂತಸದಿ ಎಂದರು. ಕೂಡುವುದು ಗುಣಗಳು ಮೂವತ್ತಾರು, ಚಿರಕಾಲ ಬಾಳುವರು ಸಂತಸದಿ ಎಂದರು. ರೇಷ್ಮೆಯ ವೇಷ್ಟಿಯು, ಜರಿಯ ಮುಂಡಾಸು, ತೆಗೆದೇ ತೆಗೆದಳು ದೃಷ್ಟಿ ಮದುಮಗನ ಅಮ್ಮ. ತೆಗೆದೇ ತೆಗೆದಳು ದೃಷ್ಟಿ ಮದುಮಗನ ಅಮ್ಮ. ಪಟ್ಟೆ ಪತ್ತಲ ತೊಟ್ಟು ಮೊಗ್ಗು ಹೂವಿನ ಜಡೆ, ತಗ್ಗಿಸಿದ ತಲೆ ಕೆಂಪು ನಾಚಿಗೆ ಕೆನ್ನೆ ತುಂಬ. ಬಂದಳು ಹಸೆಮಣೆಗೆ ಚಂದದಾ ಮದುಮಗಳು. ಬಂದಳು ಹಸೆಮಣೆಗೆ ಚಂದದಾ ಮದುಮಗಳು. ಸಾಮರಸ್ಯದಿ ನೀವು ನೂರು ಕಾಲ ಬಾಳಿ ಎಂದು ಅಕ್ಷತೆಯ ತಳಿದರು ಬಂದವರೆಲ್ಲರೂ. ಸಾಮರಸ್ಯದಿ ನೀವು ನೂರು ಕಾಲ ಬಾಳಿ ಎಂದು ಅಕ್ಷತೆಯ ತಳಿದರು ಬಂದವರೆಲ್ಲರೂ. ಮೊದಲ ರಾತ್ರಿಗೆ ಹಾಲು ಕೇಸರಿ ಕೈಯಲಿ ಕನ್ನೆ ಕೇಳಿದಳು ಕವಿ ಕಾಳಿದಾಸನ ಕುರಿತು. ಕುಮಾರ ಸಂಭವದ ರಸಸಮಯವರಿತು. ಕನ್ನೆ ಕೇಳಿದಳು ಕವಿ ಕಾಳಿದಾಸನ ಕುರಿತು. ಕುಮಾರ ಸಂಭವದ ರಸಸಮಯವರಿತು. ಬೆಬ್ಬೆಬ್ಬೆ ಎಂದನು ಕುರುಬ ಮದುಮಗ ರಾಯ. ಬಯಲಾಯಿತು ಅವನ ಬಣ್ಣವೆಲ್ಲ, ಬಯಲಾಯಿತು ಅವನ ಬಣ್ಣವೆಲ್ಲ. ಕೆರಳಿ ಕಣ್ಣೀರಗರೆದಳು ಕವಿಗುವರಿ. ಕವಿತೆಯೊಂದನ್ನು ಕಟ್ಟಿ ಎಸೆದಳವನೆಡೆಗೆ. ಕೆರಳಿ ಕಣ್ಣೀರಗರೆದು ಕವಿತೆಯೊಂದನ್ನು ಕಟ್ಟಿ ಎಸೆದಳವನೆಡೆಗೆ. ರೂಪಯವ್ವನ ಸಂಪನ್ನನು, ಕುಲಶೀಲ ಗುಣವಿದ್ದರೇನು, ವಿದ್ಯೆ ಇಲ್ಲದ ನೀನು. ಪಾಲಾಶಕುಸುಮ ಸಮವು ಶಿವನ ಮುಡಿಗದು ತಕ್ಕುದಲ್ಲವು. ಪಾಲಾಶಕುಸುಮ ಸಮವು ವಿದ್ಯೆ ಇಲ್ಲದ ನೀನು. ಪಾಲಾಶಕುಸುಮ ಸಮವು ಶಿವನ ಮುಡಿಗದು ತಕ್ಕುದಲ್ಲವು. ಮುದ್ದಿನ ಮಡದಿಯ ಮೂದಲಿಕೆ ಕೇಳಿದವ ತಗ್ಗಿಸಿದ ತಲೆ ಮತ್ತೆ ಎತ್ತಲಿಲ್ಲ. ಅಪಮಾನ, ದುಃಖ, ದುಗುಡ, ದುಮ್ಮಾನ ಸಹಿಸೆನೆಂದನು. ತಟ್ಟನೆದ್ದೆನು ಹಸೆಯಿಂದ. ನಡೆದನೆಲ್ಲೋ ಗೊತ್ತಿಲ್ಲ ಎತ್ತಲೋ. ನಡೆದನೆಲ್ಲೋ ಗೊತ್ತಿಲ್ಲ ಎತ್ತಲೋ. ಹೇಳಬಾರದಿತ್ತು ಕಟುನುಡಿಯ ತಾನೆಂದು ನೊಂದು ಬೆಂದಳು ಕವಿಕುವರಿ ಬಳಲಿ. ಬಡವಾಗಿ ಬೇಗೆಯಲಿ ಪಶ್ಚಾತ್ತಾಪದಲ್ಲಿ ಹಳಹಳಿಸಿ ಅತ್ತಳು ಮಾನಿನಿ ತಪಸ್ವಿನಿಯು. ದಿನಗಳುರುಳಿದವು, ವರ್ಷಗಳು ತೆರಳಿದವು. ದಿನಗಳುರುಳಿದವು, ವರ್ಷಗಳು ತೆರಳಿದವು. ಒಂದು ದಿನ ಮಧ್ಯಾಹ್ನ ಭೋಜನದ ವೇಳೆ ಭವತಿ ಭಿಕ್ಷಾನ್ ದೇಹಿ ಎಂದನೊಬ್ಬನು ಸಾಧು ನಿಂತವಳ ಮನೆಯ ಮುಂದು. ಒಂದು ದಿನ ಮಧ್ಯಾಹ್ನ ಭೋಜನದ ವೇಳೆ ಭವತಿ ಭಿಕ್ಷಾನ್ ದೇಹಿ ಎಂದನೊಬ್ಬನು ಸಾಧು ನಿಂತವಳ ಮನೆಯ ಮುಂದು. ಮಲಿನ ವಸ್ತ್ರವು, ಪೊದೆಗಡ್ಡವು, ಜಡೆಯು ಬನ್ನಿ ಸ್ವಾಮಿ ಎನ್ನುತ್ತಾ ಎಲೆಯ ಹಾಕಿದಳು. ಬಡಿಸಿದಳು ಅನ್ನವನು, ತುಪ್ಪವನ್ನು ಹಾಕುತ್ತಿರೆ ಬಳೆಜಾರಿ ಬೀಳುವಂತಾಗೆ ಸಾವರಿಸಿಕೊಂಡಳು. ಸಾರನ್ನು ಹೊಯ್ದಳು. ಬಳೆಜಾರಿ ಬೀಳುವಂತಾಗೆ ಸಾವರಿಸಿಕೊಂಡಳು. ಸಾರನ್ನು ಹೊಯ್ದಳು. ಕಣ್ಣೆಲ್ಲೋ ಶೂನ್ಯದಲ್ಲಿ ಕೃಷಾಂಗಿಯ ಕೈ ಕಂಡನೋ ಅತಿಥಿ ಕಲಸಿದನು ಸಾರನ್ನ. ಕಣ್ಣೆಲ್ಲೋ ಶೂನ್ಯದಲ್ಲಿ ಕೃಷಾಂಗಿಯ ಕೈ ಕಂಡನೋ ಅತಿಥಿ ಕಲಸಿದನು ಸಾರನ್ನ. ತುತ್ತ ಇಟ್ಟನೋ ಬಾಯಲ್ಲಿ ಅಯ್ಯೋ